0: ಖಂಡಿರಾಯಲ ಪಾನಿ ದೇಹಿಲ
1: ಖಂಡಿರಾಯ ಬಾಬಾ ಪಾನಿ ದೇತಾನ
0: ಜಾರಿ ಒಳಗಲಿ ಜಾರಿ ಅಪ್ಲಿ ನಾವು ಜಾರಿ ಕುನಾಜಿ ಅಂಡ್ಲದ ಬಾಬಾ
1: ಅಪ್ಲಿ ಜಾರಿ ನಾವು ಮಂಡಾಯೆ
0: ಮಲಾ ಕಾಯ್ ಮಾಹಿತ್ ನಾಯಿ ಮೇಲಾ ಜಾರಿ ಅಪ್ಲಿ ಆತ್ ನೀಲಿ ಆನಿ ಭರೋನ್ ದಿಲಿ ಹಬ್ರಿಕಾ
1: ಮಂತಾನ ಮೀ ಪಾನಿ ಘೇವನ ಆಲಿ ಮಂಡಾ ಮಲಾ ಕಾಯ್ ಒಳಗಿಲ್ ನಾಯಿತ
0: ಎವಡ ಮಂತಾನ ಖಂಡಿರಾಯಲ ಎವಡದ ಪಾಯಿಜಿ ಹುತ
1: ಖಂಡಿರಾಯ ನಾ ಕಾಯ್ ಕೇಲಿ ತ್ಯಾ ವಿಳಿಲ
0: ಪರದನಲ ಸಾಂಗಿಡ್ಲಿ ಜಾಜಿ ಎದುರಿಗಳಲ ಬಾನು ಮಳಸಾಜಾ ಸಂಬಳ ಕರಜಾ ಅವ್ರಿಗಾ
1: ಸಂಬಳ ಕರ್ಜಾ
0: ಮನೋನ್ ಮೀಜ ತು ಜಾರಿ ಜಾ ಸ್ವದಲ ಮನೋನ್
1: ಮನುನ ಖಂಡಿರಾಯ ಬಗ ಪರದಾನ ಗೆಲ್ಲ ತ್ಯಾ ಮಳಸಾಜ ಒಳ
0: ಪರ ಖಂಡಿರಾಯನ ಕಾಯ್ ಕರ